ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಲಕ್ಷ್ಮೀ ವರುಣ್ ಅವರ ದನಿಯಲ್ಲಿ ಕರಿಗಿರಿ ವಿಠಲದಾಸರ ರಚನೆ ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಲಕ್ಷ್ಮೀ ವರುಣ್. ಏನು ಪುಣ್ಯವ ಮಾಡಿ ನಾನಿಂದು ನಿನ್ನ ಕಂಡೆ, ರಿಟನ್ ಬೈ ಕರಿಗಿರಿ ವಿಠಲದಾಸ.

ಕಂಡೆನ ಕನಸಿನಲ್ಲಿ ಗೋವಿಂದನ, ಪುರಂದರದಾಸರ ರಚನೆ, ಹಾಡಿದ್ದಾರೆ ಆರ್ ಚಂದ್ರಿಕಾ. ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಕಂಡೆನ ಕನಸಿನಲ್ಲಿ ಗೋವಿಂದನ.

ರೋಹಿಣಿ ದೇಶಪಾಂಡೆ ಅವರ ಗಾಯನ, ಬಸವಣ್ಣನ ವಚನ. ಗಂಡ ಶಿವಲಿಂಗ ದೇವರ ಭಕ್ತ, ಗಂಡ ಶಿವಲಿಂಗ ದೇವರ ಭಕ್ತ. ವಚನ ರಿಟನ್ ಬೈ ಬಸವಣ್ಣ, ಸಂಗ್ ಬೈ ರೋಹಿಣಿ ದೇಶಪಾಂಡೆ.

ರಾಮಕೃಷ್ಣ ಅವರ ದನಿಯಲ್ಲಿ ಕೇಳಿ ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ. ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ, ಸಂಗ್ ಬೈ ರಾಮಕೃಷ್ಣ.

ವೇದಂಗಳ ಹಿಂದೆ ಹರಿಯದಿರು. ರಚನೆ ಲದ್ದಯ್ಯ, ಆಡಿದರೆ ಎಸ್ ನಂದಿತಾ. ಎಸ್ ನಂದಿತಾ ಪ್ರೆಸೆಂಟಿಂಗ್ ವೇದಂಗಳ ಹಿಂದೆ ಹರಿಯದಿರು, ರಿಟನ್ ಬೈ ಲದ್ದಯ್ಯ.

ಹೆಮ್ಮೆಯಾಡಲು ಬೇಡಿ, ಹೆಮ್ಮೆ ನೀಡಾಡುವುದು. ಹಾಡಿದರೆ ಪಿರಮ. ಪಿರಮ ರೆಂಡ್ರಿಂಗ್, ಹೆಮ್ಮೆಯಾಡಲು ಬೇಡಿ, ಹೆಮ್ಮೆ ನೀಡಾಡುವುದು.

ವಿನಯ ಪ್ರಮೋದ್ ಅವರ ದನಿಯಲ್ಲಿ ವಿಜಯದಾಸರ ರಚನೆ ಸೀತೆಯ ಭೂಮಿ ಜಾತಿಯ ಜಗನ್ಮಾತೆಯ ಸ್ಮರಿಸಿ. ಸೀತೆಯ ಭೂಮಿ ಜಾತಿಯ ಜಗನ್ಮಾತೆಯ ಸ್ಮರಿಸಿ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ವಿನಯ ಪ್ರಮೋದ್.

ಸಜ್ಜನರ ಸಂಘದೊಳಗೆ ಇರಿಸೆನ್ನ ರಂಗ, ರಚನೆ ಕನಕದಾಸರು, ಹಾಡಿದರೆ ಕೆಎಸ್ ವಸುಧಾ. ಕೆಎಸ್ ವಸುಧಾ ಪ್ರೆಸೆಂಟಿಂಗ್ ಸಜ್ಜನರ ಸಂಘದೊಳಗೆ ಇರಿಸೆನ್ನ ರಂಗ, ರಿಟನ್ ಬೈ ಕನಕದಾಸ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashwani Bengaluru, anytime Indian music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ
1: ಪದ್ಮಾ ಗುರುದತ್, ಭಾಗವಹಿಸುವ ವಿದ್ಯಾರ್ಥಿನಿ ಭವಾನಿ.
2: ನಮಸ್ತೆ ಮೇಡಮ್.
3: ನಾವು ಶಹನರಾಗದ ಸ್ವಾತಿ ತಿರುನಾಳರ ಕೃತಿಯ ಕೊನೆಯ ಭಾಗಕ್ಕೆ ಅಂದ್ರೆ ಕೊನೆಯ ಚರಣ ಕಲ್ತ್ಕೊಂಡ್ಬಿಟ್ಟಿದೀವಿ, ಅದ ಅಭ್ಯಾಸ ಮಾಡಿದೀವಿ. ಈಗ ಎರಡನೇ ಚರಣ ಭಾಗವನ್ನ ನಾವು ಗಮನಿಸ್ಬೇಕು. ಹೌದಾ?
2: ಹೌದು.
3: ಸಾಹಿತ್ಯ ಹೋದ ತರಗತಿಲಿ ಅದರ ಅರ್ಥವನ್ನ ಒಂದ್ಸಲ ಗಮನಿಸ್ಕೊಳ್ಳಿ. ವಾರಿಧಿ ಮದ ವಿದಾರ, ವಾರಿಧಿ ಅಂದ್ರೆ ಸಮುದ್ರ, ಸಮುದ್ರ ರಾಜನ ಮದವನ ಅಡಗಿಸಿದ ಶ್ರೀರಾಮ ನಾಪ್ಕ ಇದೆಯಾ? ಲಂಕೆಗೆ ಹೋಗುವಾಗ ಅವನು ಉಕ್ಕಿ ಮೇಲೆ ಮೇಲೆ ಉಬ್ಬದಾಗ ಬಾಣ ಬಿಟ್ಟು ನಿನ್ನ ಅಹಂಕಾರ ಕಮ್ಮಿ ಮಾಡ್ಕೋ ಅಂತ ಮಾಡ್ದ, ಆ ಭಾಗವನ್ನ ಕೊಡ್ತಾರೆ. ಪೂರ್ಣ ಚಂದ್ರ ವದನ, ಯಾವತ್ತು ಪೌರ್ಣಿಮೆ ಚಂದ್ರ ಗುಂಡಕ್ಕೆ ಬಹಳ ಪ್ರಕಾಶಮಾನವಾಗಿರುತ್ತೆ, ಆ ರಾಮನ ಮುಖ ಅಷ್ಟು
2: ತೇಜಸ್ಸು
3: ಆ ಒಂದು ಪರಿಪೂರ್ಣತೆಯ ಪ್ರತೀಕವಾಗಿತ್ತು. ವಿಮಲ ಹಾರ, ಶುಭ್ರವಾದ ಮಣಿಸರಗಳನ್ನ ಹಾಕೊಂಡಿರುವನು, ಧರಿಸಿರುವವನು. ಅವನ ರೂಪ ಎಂತಹದ್ದು, ಅವನೇನ್ ಮನ್ಮಥ ಅನ್ನಲ್ವೇ, ಹಾಗೆ ಮಾರ ಸಮಾಕಾರ ಮನ್ಮಥ ರೂಪನು. ಮಹಿಧರಾದಿ ಗಂಭೀರ, ಸಾಮಾನ್ಯವಾಗಿ ಗಂಭೀರಕ್ಕೆಲ್ಲ ಪರ್ವತವನ್ನ ಹೋಲಿಸ್ತಾರೆ, ಪರ್ವತ ರಾಜನಂತೆ ಗಾಂಭೀರ್ಯವನ್ನ ಹೊಂದಿರುವನು. ಅದು ದಿಟ್ಟ ಶ್ರೇಷ್ಠ, ಸಾರ ಸೋದ್ಭವ ಬ್ರಹ್ಮ, ಸನ್ನುತಾವಹ ಬ್ರಹ್ಮನಿಂದ ನುಚಿಸಲ್ಪಟ್ಟವನು, ಚಾರುತರ ಹಾಸ ಒಳ್ಳೆಯ ಸುಂದರವಾದ ಮುಗುಳ್ನಗು ಮುಖದಲ್ಲಿ ಯಾವಾಗಲೂ ಮಂದಸ್ಮಿತ, ಜಾನಕಿ ವರ, ಜಾನಕಿ ಪತಿ, ಶ್ರೀರಾಮ ನಿನಗೆ ಜಯ ಅನ್ನೋದು ಈ ಭಾಗದ ಅರ್ಥ. ಇವಾಗ ಸಾಹಿತ್ಯ ಭಾಗವನ್ನು ತಗೊಳ್ಳೋಣ. ಯಥಾಪ್ರಕಾರ ಪಲ್ಲವಿಯ ಅನುಪಲ್ಲವಿಯ ಮಿಶ್ರಣ ಇದು. ನೀವು ಆ ಭಾಗವನ್ನ ನೀವು ಎಷ್ಟು ಕರಗತ ಮಾಡಿಕೊಂಡ್ರೆ ಅದು ಇಷ್ಟು ಅಷ್ಟೇ ಸುಲಭವಾಗಿ ಇದು ಬರುತ್ತೆ. ಅದರ ಸ್ವರ, ಅದರ ಮರ್ಮ ಅರ್ಥ ಆಗದಿದ್ರೆ ಇದು ಹಾಡೋದು ಕಷ್ಟ.

0: ಅದನ್ನ ಆ ಪೂ ಹಿಂದೆನೆ ಇರುತ್ತೆ ಎರಡನೇ ಆವರ್ತದಲ್ಲಿ. ಪೂರ್ಣ ಚಂದ್ರ ವದನ
1: ವದನ
0: ಅಷ್ಟ ತನಕ ಇನ್ನೊಂದ್ಸಲ ತಾಳದೊಂದಿಗೆ ಹಿಡ್ಕೊಂಬನ್ನಿ.

ಸ್ವಂತಿನ ಇನ್ನೊಂದು ಸ್ವಂತಿ ಸೇರಿಸ್ಕೋಬಹುದು. ಮಹಿಧಾರೇಗೋ ಭೇದ ಎಲ್ಲ ಸ್ವರಗಳನ್ನು ಇದಕ್ಕೆ ಅಳವಡಿಸ್ಕೋ.

0: だだ
1: にだだいな
0: パマダにささパマダにさささらそパバಸಾರಸ
1: ಸಾಹಿತ್ಯ ಹಾಡುವಾಗ ಸ್ವರ ಹಾಡುವಾಗ ತಾಳ ಯಾಕೆ ಹಾಕುತ್ತೀರಾ? ಅಲ್ಲಿರೋ ಸ್ವರ ಕರೆಕ್ಟ್ ಆಗಿ ಅದರಷ್ಟನ್ನೇ ನೋಡ್ಕೊಂಡು ಹಾಡಿ.
0: ಸಾರಸೋದ್ಭವ ಸಾರ
1: ಸಾರ ಪ ಮ ಬಂತು ನೋಡಿ, ಅಲ್ಲಿ ಮೂರು ಅಕ್ಷರ ಇದೆ. ಸಾರ

0: ಪಾಮ ಎಲ್ಲಿದೆ? ಪಾಮದ ನೀವು ಮಧ್ಯಮ ಕಾಲ ಸಾಹಿತ್ಯ ತಗೊಂಡೇ ನೋಡ್ಕೊಳ್ತಾ ಇಲ್ಲ. ಮಹಿ ಮಯಿ ದಯಾಂಕೂರು ತರ ಹಾಡ್ಬೇಕು.
1: ಸರಿ ಸರಿ ಮೇಡಮ್.

ಇಷ್ಟೊತ್ತು ತಕ್ಕಿಟ ತಕ್ಕದಿಮಿ ತಕ್ಕಿಟ ತಕ್ಕದಿಮಿ ಹಾಡ್ಕೊಂಬಂದ್ರಿ, ಇಲ್ಲಿ ಅದನ್ನ ಒಂದ್ ಸ್ವಲ್ಪ ಬದ್ಲು ಬದ್ಲು ಮಾಡ್ಕೊಳ್ಳಿ, ಅವಾಗ ಸಾಹಿತ್ಯ ತೊಂದರೆ ಇದ್ದೀರ ಹಾಡ್ಬೋದು. ತಕ್ಕಿಟ ತಕ್ಕದಿಮಿ ಚಾರು ತರಹಾಸ ಹಾಡ್ಬೇಕ, ಚಾರು ತರಹಾಸ ನೀರಿ ಸರಿ ಸದ್ದ ನೀಪ, ತಕ್ಕಿಟ್ಟ ಕದಿಮಿ ತಕ್ಕಿಟ ಮಾಡ್ಕೊಳ್ಳಿ ಅವಾಗ ಚಾರು ತರ ಅಂದಾಗ ತಕ್ಕಿಟ ಆದ್ಮೇಲೆ ಒಂದಕ್ಷರ ಆ ಭಾಗ ಕೊಟ್ಟೋಗಿರುತ್ತೆ.

0: ವರ
1: ವರ ತಪ್ಪದ್ರಿ ಮಗರಿ ಗಮಪ ವರ
0: ಕೇವರ್
1: ಮಗರಿ ಗಮಪ
0: ಕೇವರ
1: ಅದು ಇನ್ನೊಂದ್ಸಲ ಹಾಡಿ ಜಾನ ಕೇವರ
0: ಜಾನ ಕೇವರ
1: ವರನೇ ತಪ್ತಿರಲ್ಲ ನೀದದ ಮ ಮಗರಿ ಗಮಪ
0: ನೀದದ ಪಮ್ಮ ಮಗರಿ ಗಮಪ
1: ಅಕಾರದಲ್ಲಿ ಹಾಡಿ ಅದನ್ನ ನಾವು ಯಾವ ಸ್ವರಕ್ಕೆ ಒತ್ತು ಕೊಡ್ತೀವಿ ಅದನ್ನ ಗಮನಿಸ್ಕೋಬೇಕು ಅಂದ್ರೆ ಅಲ್ಲಿ ಯಾವ ಸಾರವೂ ಇರಲ್ಲ
0: ನೀದದ ಪಮ್ಮ ಮಗರಿ ಗಮಪ
1: ಮಗರಿ ಇಳಿತೀವಿ ಗಮಪ ಹಾರ್ಬೇಕು ಆ ಜಾರು ಏರು ಎಲ್ಲ ನಾವು ಗಮನಿಸ್ಕೊಂಡ್ರೆ ಸಂಗೀತಕ್ಕೆ

0: ಕೇವರ.
1: ಅದಕ್ಕೋಸ್ಕರನೇ ನಮ್ಮಲ್ಲಿ ಶಾಸ್ತ್ರೀಯ ಸಂಗೀತ ಕಲಿಬೇಕಾದಾಗ ಬಾಲ ಪಾಠಗಳನ್ನು ಮೂರು ಕಾಲದಲ್ಲೂ ಅಭ್ಯಾಸ ಮಾಡ್ಬೇಕಾದ್ರೆ ಗಮಕಯುಕ್ತವಾಗಿ ಒಂದು ಹಂತ ಬಂದ ಮೇಲೆ ಮಾಡಿ, ಆ ಅಭ್ಯಾಸಗಳನ್ನೆಲ್ಲ ನೀವು ಅಷ್ಟು ರಾಗಗಳಲ್ಲಿ ಮಾಡಿ ಅಂತ ಹೇಳ್ತಿದ್ದು. ಮೇಳಕರ್ತ ರಾಗಗಳಲ್ಲೆಲ್ಲ ಸರಳ ವ್ಯವಸ್ಥೆ ಜಂಟಿ ವ್ಯವಸ್ಥೆ ಅಲಂಕಾರ ಗಟ್ ಮಾಡಿ ಅಂತ ಯಾಕೆ ಹೇಳ್ತಿದ್ರು ಅಂದರೆ, ಪರೀಕ್ಷೆಗಿಲ್ವಲ್ಲ ಅಂತ ಉಡಾಫೆ ಮಾಡೋಕ್ಕಲ್ಲ, ಮುಂದೆ ಕಲ್ತ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ವರ್ಣಗಳನ್ನು ಹಾಡುವಾಗ ಗಮಕವಾಗಿ ಹಾಡಬೇಕಾದ್ರೆ ಇದೆಲ್ಲ ಬೇಕು. ಪರೀಕ್ಷೆಯಲ್ಲಿ ಪಾಸ್ ಮಾಡೋದು ಮಾತ್ರ ನಮ್ಮ ಧ್ಯೇಯ ಅಲ್ಲ. ಈ ಗಮಕಗಳೆಲ್ಲ ನಮ್ಗೆ ಅರ್ಥ ಆಗದೆ ಇದ್ರೆ ಮಾಡಿದವ್ರಿಗೆ ಏನೂ ನಷ್ಟ ಇಲ್ಲ. ಇನ್ನೊಂದ್ಸಲ ಮೊದಲಿಂದ ಹಾಡ್ಕೊಂಡ್ಬಿಡಿ ಸಾರಸೋದ್ಭವ.

0: ಇಲ್ಲಿ ಇನ್ನೊಂದು ಸಂಗತಿ ಹಾಡ್ಬೋದು ಅಂತ ಹೇಳಿದೆ. ದಬ ಮಮ್ಮ ಗರ್ ಗಮರಿ ಗಮಪ ಅದ್ ಬೇಕಾದ್ರೂ ಹಾಡ್ಕೋಬಹುದು. ನೀದ ದಪ ಮಗ ಬದಲು ಹಾಡಿದ್ರೆ ತಪ್ಪೇನಿಲ್ಲ. ದಬ ಮಮ್ಮ ಗ ಚ ಜನಕಿ ವರ ಜನಕಿ ವರ ಮೊದ್ಲಿಂದ ಇನ್ನೊಂದ್ಸಲ ಸಾರಸೋದ್ ಹಾಡ್ಬಿಡಿ.
1: ಸರಸೋದ್ಭವ ಸನ್ನು ತಾವಹ ಚಾತರ ಹಾಸ
0: ಚಾರು ಬಿಡಿ ಸಮದಿಂದ
1: ಚಾರು ತರ ಹಾಸ ಜಾನಕಿ ವರ ಜಯ ಜಯ ರಘುರ
0: ನನ್ ಜೊತೆಗಾರ ಮಾಡಿ
1: ಜಯ ಜಯ ರಘುರ
0: ಪೂರ್ತಿ ಹಾಡ್ಬೇಕೀಗ ನೀ ಹತ್ತ ಸೇರ್ಸ್ಕೊಂಡು ಹಾಡ್ಬೇಕು.

0: ಆಯ್ತಾ?
1: ಆಯ್ತು ಮೇಡಮ್.
0: ಇದು ಅರ್ಥ ಆದ ಹಾಗಿರುತ್ತೆ, ಆದ್ರೆ ನಾವು ಎಷ್ಟು ಅಭ್ಯಾಸ ಮಾಡ್ತೀವಿ ಅಷ್ಟು ನಮ್ಮದಾಗತ್ತೆ. ಒಳ್ಳೇದಾಗ್ಲಿ. ಒಂದೊಂದು ಗಮಕಗಳನ್ನು, ಒಂದೊಂದು ಸಂಚಾರವನ್ನು ಗಮನ ಇಟ್ಟು ಸಾಹಿತ್ಯ ಕೆಡದಿರುವ ರೀತಿಯಲ್ಲಿ, ಉಸಿರು ತಗೊಳ್ಳುವಾಗ ನಿಯಂತ್ರಣವನ್ನು ಗಮನದಲ್ಲಿಟ್ಟುಕೊಂಡು ಅಭ್ಯಾಸ ಮಾಡಿ. ನಮಸ್ಕಾರ.
2: ಧನ್ಯವಾದ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು
3: ಪದ್ಮಾ ಗುರುದತ್,
2: ಭಾಗವಹಿಸಿದ ವಿದ್ಯಾರ್ಥಿನಿ
3: ಭವಾನಿ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ. ರಾಗ್ ಮಾಲ್ಕೌನ್ಸ್.
2: ಲಿಸನ್ ಟು ಹಿಂದೂಸ್ತಾನಿ ಸಾರಂಗಿ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ರಾಗ್ ಮಾಲ್ಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಆನಂದ್ ಭೈರವ್, ಆಲಾಬ್ ಜೋಡ್ ಜಾಲ, ಸವಾರಿ ತಾಲ್ ಹಾಗೂ ಧೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರೆಸಿಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಹೀಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರೆಸಿಟಲ್ ಬೈ ಸತೀಶ್ ಕುಮಾರ್. ರಾಗ್ ಆನಂದ್ ಭೈರವ್, ಆಲಾಪ್ ಜೋಡ್ ಝಾಲಾ, ಸವಾರಿ ತಾಲ್, ಧೃತ್ ತೀನ್ ತಾಲ್.

0: ಇದುವರೆಗೆ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ಕುಮಾರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರ ದನಿಯಲ್ಲಿ ಹಾಡುಗಾರಿಕೆಯನ್ನು ಆಲಿಸುವಿರಿ. ಮೊದಲಿಗೆ ಕೇಳಿ ಅರ್ಧನಾರೀಶ್ವರಂ, ಮುತ್ತುಸ್ವಾಮಿ ದೀಕ್ಷಿತರ ಕೃತಿ, ಕುಮದಕ್ರಿಯ ರಾಗ ರೂಪಕತಾಳದಲ್ಲಿದೆ, ಹಾಡಿದ್ದಾರೆ ನಿತ್ಯಶ್ರೀ ಮಹದೇವನ್. ವೆಲ್ಕಮ್ ಟು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಅರ್ಧನಾರೀಶ್ವರಂ, ಅ ಕಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಕುಮುದಕ್ರಿಯ ರಾಗ್ ಅಂಡ್ ರೂಪತ್ತಾಳ್, ಸಂಗ್ ಬೈ ನಿತ್ಯಶ್ರೀ ಮಹದೇವನ್.

ಇನ್ನೀಗ ಕೇಳಿ ತ್ಯಾಗರಾಜರ ಕೃತಿ ಈಶಾ ಪಾಹಿಮಾಂ, ಕಲ್ಯಾಣಿ ರಾಗ ರೂಪಕತಾಳದಲ್ಲಿ ನಿಬದ್ಧವಾಗಿದೆ. ಹಾಡಿದ್ದಾರೆ ಬಾಂಬೆ ಸಹೋದರಿಯರಾದ ಸಿ ಸರೋಜಾ ಮತ್ತು ಸಿ ಲಲಿತಾ. ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ಈಶಾ ಪಾಹಿಮಾಂ, ಸೆಟ್ಟು ಕಲ್ಯಾಣಿ ರಾಗ್ ಅಂಡ್ ರೂಪಕ್ತಾಳ್, ಸಂಗ್ ಬೈ ಬಾಂಬೆ ಸಿಸ್ಟರ್ಸ್.

ಇನ್ನೀಗ ನಿತ್ಯಶ್ರೀ ಮಹಾದೇವನ್ ಅವರ ಸ್ವರದಲ್ಲಿ ಮಹಾದೇವ ಶಿವಶಂಭೋ ರೇವತಿರಾಗ ಆದಿತಾಳದಲ್ಲಿದೆ. ನೌ ನಿತ್ಯಶ್ರೀ ಮಹಾದೇವನ್ ಪ್ರೆಸೆಂಟ್ಸ್ ಮಹಾದೇವ ಶಿವಶಂಭೋ ಸೆಟ್ಟು ರೇವತಿರಾಗ್ ಅಂಡ್ ಆದಿತಾಳ್.

ಇನ್ನು ಮುಂದೆ ಪಂತುವರಾಳಿ ರಾಗ ರೂಪಕತಾಳದಲ್ಲಿ ತ್ಯಾಗರಾಜರ ಕೃತಿ ಶಂಭೋ ಮಹಾದೇವ, ಹಾಡಿದ್ದಾರೆ ಪಿ ಉನ್ನಿಕೃಷ್ಣನ್. ನೌ ಪಿ ಉನ್ನಿಕೃಷ್ಣನ್ ಪ್ರೆಸೆಂಟ್ಸ್ ಶಂಭೋ ಮಹಾದೇವ, ಅ ಕಂಪೋಸಿಷನ್ ಆಫ್ ತ್ಯಾಗರಾಜ, ಸೆಟ್ ಟು ಪಂತುವರಾಳಿ ರಾಗ್ ಅಂಡ್ ರೂಪಕತಾಳ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರ ಹಾಡುಗಾರಿಕೆಯನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಕೇಳಿ ಶಂಕರ ಮಹಾದೇವ, ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಕೃತಿ. ದೇವ ಮನೋಹರಿ ರಾಗ ಆದಿತಾಳದಲ್ಲಿದೆ. ದನಿಯಾಗಿದ್ದಾರೆ ವಿ ರಾಮಚಂದ್ರನ್. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ವೇರಿಯಸ್ ಆರ್ಟಿಸ್ಟ್. ನೌ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ಜಿಎನ್ ಬಾಲಸುಬ್ರಹ್ಮಣ್ಯಂ. ಶಂಕರ ಮಹಾದೇವ, ಸೆಟ್ಟು ದೇವ ಮನೋಹರಿ ರಾಗ್ ಅಂಡ್ ಆದಿತಾಳ್, ಸಂಗ್ ಬೈ ವಿ ರಾಮಚಂದ್ರನ್.

ಇನ್ನೀಗ ಕೇಳಿ ಪಂತುವರಾಳಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ ಶಿವ ಶಿವ ಶಿವ ಎನರಾದ. ಹಾಡಿದ್ದಾರೆ ನಿತ್ಯಶ್ರೀ ಮಹಾದೇವನ್. ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ಶಿವ ಶಿವ ಶಿವ ಎನರಾದ. ಸೆಟ್ಟು ಪಂತುವರಾಳಿ ರಾಗ್ ಅಂಡ್ ಆದಿತಾಳ್, ಸಂಗ್ ಬೈ ನಿತ್ಯಶ್ರೀ ಮಹಾದೇವನ್.

ಇನ್ನೀಗ ಕೇಳಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ದನಿಯಲ್ಲಿ ಮಹಾದೇವಸುತ. ಆರಭ್ಯರಾಗ ಆದಿತಾಳದಲ್ಲಿರುವ ಈ ಕೃತಿ ಅವರ ಸ್ವಂತ ರಚನೆ. ನೌ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಪ್ರೆಸೆಂಟ್ಸ್ ಮಹಾದೇವಸುತ, ಸೆಟ್ಟು ಆರಭ್ಯರಾಗ್ ಅಂಡ್ ಆದಿತಾಳ್. ದಿಸ್ ಈಸ್ ಹಿಸ್ ಓನ್ ಕಾಂಪೊಸಿಷನ್.

Risa, ni, da, ri, ri.

ಕಾರ್ಯಕ್ರಮದ ಕೊನೆಯಲ್ಲಿ ಇನ್ನೀಗ ಕೇಳಿ ಶ್ರೀ ಜೈಚಾಮರಾಜ ಒಡೆಯರ್ ಅವರ ಕೃತಿ ಶಿವ ಶಿವ ಭೋ ಮಹಾದೇವ ಶಂಭೋ. ನಾದನಾಮಕ್ರಿಯ ರಾಗ ಮಿಶ್ರ ಝಂಪೆ ತಾಳದಲ್ಲಿದೆ. ಹಾಡಿದ್ದಾರೆ ಎಂಎಸ್ ಸುಬ್ಬುಲಕ್ಷ್ಮಿ. ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಶ್ರೀ ಜೈಚಾಮರಾಜ ಒಡೆಯರ್, ಶಿವ ಶಿವ ಭೋ ಮಹಾದೇವ ಶಂಭೋ. ಸೆಟ್ಟು ನಾದನಾಮಕ್ರಿಯ ರಾಗ್ ಅಂಡ್ ಮಿಶ್ರ ಝಂಪೆ ತಾಳ್, ಸಂಗ್ ಬೈ ಎಂಎಸ್ ಸುಬ್ಬುಲಕ್ಷ್ಮೀ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರ ದನಿಯಲ್ಲಿ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: 100.1 MHz. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ ಕೇಳುವಿರಿ. ರಾಗ್ ಪಟ್ ದೀಪ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಪ್ರಭು ಮೋರೆ, ಧೃತ್ತೀನ್ ತಾಲ್ ಮೈ ತೋರ್ ಸಂಗ್.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ಎಂ ವೆಂಕಟೇಶ್ ಕುಮಾರ್. ರಾಗ್ ಪಟ್ ದೀಪ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಪ್ರಭು ಮೋರೆ, ಧೃತ್ತೀನ್ ತಾಲ್ ಮೈ ತೋರಿ ಸಂಗ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ರವಿ ಕೂಡ್ಲಿಗಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಬಾಗೇಶ್ರೀ, ಖಯಾಲ್ ವಿಲಂಬಿತ್ ಜಪ್ತಾಲ್, ಅರಿಯೇರಿ ಸಖಿ, ಧೃತ್ತೇಂತಾಲ್, ಋತು ಬಸಂತ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಎಂ ವೆಂಕಟೇಶ್ ಕುಮಾರ್. He is accompanied on tabla by Shri Ravi Kudlige, harmonium Shri D. Kumaradas. Continuing the concert, now listen to Rag Bageshri. Khyal Vilambit Japtal, Ari Eri Sakha, Dhrat Tintal, Ruto Basant.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ರವಿ ಕೂಡ್ಲಿಗಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಎಂ ವೆಂಕಟೇಶ್ ಕುಮಾರ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ರವಿ ಕೂಡ್ಲಿಗಿ, ಹಾರ್ಮೋನಿಯಂ ಶ್ರೀ ಡಿ ಕುಮಾರ್ ದಾಸ್.
2: This program is the contribution of Akashvani Dharwad.

0: ಕಂಪನಾಂಕ 100.1 MHz.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಸಿಕ್ಕಿಲ್ ಸಹೋದರಿಯರ ಯುಗಳ ಕೊಳಲು ವಾದನ. ವಯಲಿನ್ ಸಹಕಾರಿ ಪಾಕ್ಲ ರಾಮದಾಸ್, ಮೃದಂಗ ಎಸ್ ಬಾಲಶಂಕರ್, ಘಟ ಇಎಂ ಸುಬ್ರಹ್ಮಣ್ಯಂ. ಮೊದಲಿಗೆ ವನಜಾಕ್ಷ ಕಲ್ಯಾಣಿ ರಾಗದ ವರ್ಣ ಆರಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ಫ್ಲೂಟ್ ಡ್ಯುಯೆಟ್ ಬೈ ಸಿಕ್ಕಿಲ್ ಸಿಸ್ಟರ್ಸ್. ಅಕಂಪನಿಸ್ ಆರ್ ಒನ್ ದ ವಯಲಿನ್ ಪಾಕ್ಲ ರಾಮದಾಸ್, ಒನ್ ದ ಮೃದಂಗಂ ಎಸ್ ಬಾಲಶಂಕರ್, ಒನ್ ದ ಘಟಂ ಇ ಎಂ ಸುಬ್ರಹ್ಮಣ್ಯಂ. ಟು ಬಿಗಿನ್ ವಿತ್ ವರ್ಣ ಟು ಕಲ್ಯಾಣಿ ರಾಗ ಆದಿತಾಳ ವನಜಾಕ್ಷ.

ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಚಕ್ರವಾಕರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ ಗಜಾನಯುತಂ. ನೌ ಗಜಾನನಯುತಂ ಸೆಟ್ ಚಕ್ರವಾಕರಾಗ ಆದಿತಾಳ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಶ್ರೀ ರಘುಕುಲ ಹಂಸಧ್ವನಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ ಶ್ರೀ ರಘುಕುಲ.

ಸಿಕ್ಕಿಲ್ ಸಹೋದರಿಯರ ಯುಗಳ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಪಾಕಲ ರಾಮದಾಸ್, ಮೃದಂಗ ಎಸ್ ಬಾಲಶಂಕರ್, ಘಟ ಇಎಂ ಸುಬ್ರಹ್ಮಣ್ಯಂ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ

ತ್ಯಾಗರಾಜರ ಮತ್ತೊಂದು ಕೃತಿ ಮಧ್ಯಮಾವತಿ ರಾಗ ಖಂಡ ಚಾಪುತಾಳದಲ್ಲಿದೆ. ನಾದು ಪೈ ಬಲಿಕೇರು. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ಬೈ ಸಿಕ್ಕಿಲ್ ಸಿಸ್ಟರ್ಸ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಪಾಕಲ ರಾಮದಾಸ್, ಆನ್ ದ ಮೃದಂಗಂ ಎಸ್ ಬಾಲಶಂಕರ್, ಆನ್ ದ ಘಟಂ ಇ ಎಂ ಸುಬ್ರಹ್ಮಣ್ಯಂ. ಕಂಟಿನ್ಯೂ ದ ಪ್ರೋಗ್ರಾಮ್. ನೌ ಲೆಟ್ ಅಸ್ ಲಿಸನ್ ಟು ನಾದು ಪೈ ಬಲಿಕೇರು, ಸೆಟ್ ಮಧ್ಯಮಾವತಿ ರಾಗ ಖಂಡ ಚಾಪುತಾಳ, ರಿಟನ್ ಬೈ ತ್ಯಾಗರಾಜ.

ಭುವನೇಶ್ವರಿಯ ನೆನೆಮಾನಸವೇ ಮುತ್ತಯ್ಯ ಭಾಗವತರ ರಚನೆ ಮೋಹನ ಕಲ್ಯಾಣಿರಾಗ ರೂಪಕ ತಾಳದಲ್ಲಿದೆ. ಭುವನೇಶ್ವರಿಯ ನೆನೆಮಾನಸವೇ ರಿಟನ್ ಬೈ ಮುತ್ತಯ್ಯ ಭಾಗವತರ್ ಸೆಟ್ಟು ಮೋಹನ ಕಲ್ಯಾಣಿರಾಗ ರೂಪಕ ತಾಳ.

ಇದುವರೆಗೂ ಸಿಕ್ಕಿಲ್ ಸಹೋದರಿಯರಿಂದ ಯುಗಳ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರದಲ್ಲಿ ವಾಕಲ ರಾಮಸ್, ಮೃದಂಗ ಎಸ್ ಬಾಲಶಂಕರ್, ಘಟ ಇಎಂ ಸುಬ್ರಹ್ಮಣ್ಯಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Fluate by Sikkil Sisters. Accompanies were on the violin Pakala Ramadas, on the mridangam S Balashankar, on the ghatam E.M. Subramanyam. This program is a contribution of Akashvani Bengaluru, anytime Indian music.

ನಿದ ಸ ಮಗ ಸನಿದ ನೀ ಗ ಸನಿದ ಪದ ಸನಿದ ಮಗ ಮತ್ತಿದ್ದ ದಜ್ಞಿ ಪ ದಜ್ಞಿ ಸ ನಿ ಸ ನಿ ಸ ರಿ ಗ ಮ ನಿದ ನಿದ ಪದ ನಿ ಸ ದನಿ ಸ ರಿ ಗ ಮಗ ಸ ನಿದ ಮಗ ಸ ಮಗ ಮಗ ಸನಿದ ಗ ಸ

ಧಾತ್ರಕ ಧೇ ತಕ ತಗದಿ ಗನ ಧಾತ್ರಕ ಧೇ ತಕ ತಗದಿ ಧರ್ಗ ಧಗ ತಗ ತಗದ ಧಾ ತಕ ಧೇ ತಕ ತಗದಿ ಗನ ಧಾತ್ರಕ ಧೇ ತಕ ತಗದಿ ಧರ್ಗ ಧಗ ತಗ ತಗದ ಧಾ ತಕ ಧೇ ತಕ ತಗದಿ ಗನ ಧಾತ್ರಕ ಧೇ ತಕ ತಗದಿ ಧರ್ಗ ಧಗ

神の王子だがぞ、ポンティー。

ಬಂದವ ಮಗಳಿಗನ್ನು ಕೊಲ್ತೀನಿ. ಕರಿ ಗಬದ ಕದಳಿ ಗಬದ ಮಗಳಿಗನ್ನು ಕೊಲ್ತೀನಿ. ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ ಗಬ ಮಗರಿ